ಚಿತ್ತ ಚೋರಾ ಬೃಂದಾವನ ಸಂಚಾರ ಬಡ ಚಿತ್ತ ಚೋರಾ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ.

ಕಂಡ ತೆಕ್ಕೆರದೆಚ್ಚಿ ಸುಬುದ್ಧಿಯನು ಅವನೆಯೇ ವೇದಿ ಅಪದ್ದ ಮನಿಯಟಿ ಮಲಿನ ಮುತೀಸಿ ಆದಿ ಮುನುದಿ.